ತಡಕತ್ತಡತಡ ಧೆತ್ತ ತಗ ಧುಮುಕಿಟತಕ ಘಡ ಅನದ ಧಗಿತಡ ಕಥಾನದ ಧಾನದ ಧರ ಧರ ಧರ ಧರನ್ನ ಕಿಟತಕ ತಡನ್ನ ಕಿಟತಕ ಧ ಧರ ಧರ ಧರ ಧರನ್ನ ಕಿಟತಕ ತಡನ್ನ ಕಿಟತಕ ಧ ಧರ ಧರ ಧರ ಧರನ್ನ ಕಿಟತಕ ತಡನ್ನ ಕಿಟತಕ ಧ ಬಿಜಲಿ ಕಡಕ್ ಪರನ್ ಪಂಡಿತ್ ಕಂಠೇ ಮಹಾರಾಜ್.

ಕದ್ದ ಕಿಟ್ಟ ತಕ್ಕ ತಕ್ಕ ಧಾನ ದಗೆ ತಟಕ ತಿಂದ ಧಿನ್ನ ತಿಟ್ಟೆ ಕತ್ತ ಕದ್ದ ಕಿಟ್ಟ ತಕ್ಕ ಧಿನ್ನ ತಿಟ್ಟೆ ಕತ್ತ ಕದ್ದ ಕಿಟ್ಟ ತಕ್ಕ ಧಿನ್ನ ತಿಟ್ಟೆ ಕತ್ತ ಕದ್ದ